ಸಾರು ಸುದೇಶವೈಲಿ ಸಭೆ ಬುಧಾತಿನಿ ನಿರೈ ವಿಭೂತಿ ಹಾರು ಸೃಷ್ಟಿಕಾ ಪತಿಫೇರಮಾ ಪರಲಾಯಮಾ ಮೈ ಗ್ರಹಂತು ಭಗಾತ್